ಭಾರತೀಯ ಸಂಸ್ಕೃತಿಯ ಕೇಳ ಕಿಯನ್ನೇ ಶ್ರೀಲಂಕಿಕ ಅಪ್ಪಟ ನುಪ್ಪುರುದು ದಯಾಕ್ ನೆವಿ ಏ ಬಹುಮ ಹುರು ಪುರುದು ದಯಾಕ್ ಏ ಅತ್ತರಿನ್ ಭಾರತೀಯ ಸಂಗೀತಯ ಕೇಳ ಕಿಯನ್ನೇ ಅಪ್ಪೇ ಸವನ್ಪತ್ ಅತ್ತರಟ ಬಹು ಸಮೀಪ ದಯಾಕ್ ಇತಿ ಮೇ ಅವಸ್ಥಾವೇದಿ ಅಪ್ಪೇ ಒಬ್ಬಟ ಸಮೀಪ ಕರಾನಟ ತೋರಗತ್ತ ಅಪೂರು ಹಿಂದಿ ಗೀತ್ಯಾಕ್ ಏ ಒಬ್ಬೇ ಸವನಟ ವಿಂದನೆಯಾಕ್

ಸಿಗುವಂಗಿಲ್ಲ. ಸಮ ದಿನಕಮ ರಟಪುರಾ ಲೋಭಪುರಾ ಸದೆಹವ ಜನತಾ ವೆತ ಸೆತ ಶಾಂತಿಯ ಆರಕ್ಷಾವ ಸಹ ರಕವರ್ಣಿಯ ಪೆನಿಸ ವಿಕಾಸೇಕರು ಲಭನ ಸರ್ವರಾತ್ರಿ ಪರಿತ್ರಾಣ ಧರ್ಮ ದೇಶನಾವ ಮೆತನ್ ಸಿಟ ಗಿನ ಏಮಟೈ ಮೇಸುದಾನಮ ಮಹಾಕಾರುಣಿಕ ಊ ಅಸರಣ ಸರಣ ಊ ತ್ರೈಲೋ ತಿಲಕ ಊ ಶಾಂತಿ ನಾಯಕ ಊ ತಿಲೋ ಗುರು ಸಮ್ಮಾ ಸಂಬುಧ ಪಿಯಾನನು ವಹನ್ಸೇ ಪುರಾ ಪಂಸಾಲಿಸ್ ವಸಕ್ ಮುಳುಲ್ಲೇ ಬುಧುನು ವಹನ್ಸೇಗೆ ಶ್ರೀಮುಖಯನ್ ದೇಶನಾಕಲ ವದಾಲ ಸತ್ರವರನ್ ದಿವ್ಯಾನ್ ಬೇಹಿವಿಂ ಪ್ರಿಯಕಲ ಮಹತ್ಫಲ ಮಹಾಬಲ ಮಹಾನಿ ಸಂಸದಾಯಕ ಊ ಪಿರಿದೇಶನಾವ ಶ್ರವಣೀಯ ಕ್ರೀಮಟ ದೆಂ ಅಪಿ ಸೂದಾನಂ ವಿಮು ಪರಿಸಮಂತತೋ ತಾಯತಿ ರಕ್ಕತೀತಿ ಪರಿತ್ತಂ ಪಿರಿತ ಸಮ ಆಕಾರ್ಯಕಿಮ್ಮ ಆರಕ್ಷಾವ ಸಲಸನ್ನೇಯ ಎದಾ ತುಂಬಿಯಂ ಬೆಲಾಗತ್ ವಿಶಾಲ ಮಹಾನುವರ ಯಲಿ ಸುಖಿತ ಮುದಿತ ಊಯೇ ಬುಧುನ್ ವಹನ್ಸೇ ಪ್ರಮುಖ ಆರ್ಯ ಮಹಾಸಂಗರತ್ನೆ ವಿಸಿಂ ಸಜ್ಜಾಯನಾ ಕಲ ರತನಸೂತ್ರ ದೇಶನಾವೇ ಆನುಭಾವಯನಿ ಎಸೆ ಮಹತ್ಫಲಗಿನ ದಿನ ಸೂತ್ರ ದೇಶನಾವಂಗಿನ್ ಸಮಂಗ್ವಿತ ಊ ಮೇ ಪರಿತ್ರಾಣ ಧರ್ಮ ದೇಶನಾವ ಮೆತನ್ ಸಿಟ ಆರ್ಯ ಮಾರ್ಗೇಹಿ ಗಮಂಕರನ್ನಾವೂ ಮಹಾಸಂಗರತ್ನೆಯ ದೇಶನಾಕರು ಲಭನ ಪಿರಿತ ಮಹತ್ಫಲೈ ಮಹಾನಿಸಂಸದಾಯಕೈ ಮಹಾಬಲಗತುಯಿ ಸದಹವ ಪಿಂಗ್ಮತುನಿ ಪಿಂಗ್ಮತಿಯನಿ ಪರಿತ್ರಾಣ ಧರ್ಮ ದೇಶನಾವ ಆರಂಭ ಕಿರೀಮಟ ಪೆರ ತಿಸರಣೆಯ ಸಹಿತ ಪಂಚಶೀಲೆಯ ಸಮಾಧಾನ ವಿಮ ಸಂದಹ ನಮಸ್ಕಾರ.